0: ನನೆಯರಿ ರ್ಕ್ಯಸ್ತ್ರಿತ್ ಭಾರತಿದುಲ್ಲ ಗುಂದಸಾಪ ಸ್ಪಸೆ ಲುಸ್ಪೆ ಮಲ್ಸೆಕ್ ಗಾಯುಲ್ಪುಲ ಸುಹ್ತೋಕ್ ಜಕ್ವರಂ ಸಮ್ನ ಕ್ವೆ ದುನ್ಲ ದಚಿಕ್ ಸ್ನಿನ್ ಮೆತ್ನ ಹುಲ್ಟು ಚಂಚೆ ಸ್ಪೆರಾರಿಕ್ ಸ್ಪೆಲ್ವ ಚಾತ್ಪಿನ್ ಗಾಜ್ ಬಸೆ ತುಶಿಕ್ ಅಯಾಬ್ ಚಿಸಾಪ ಸರ್ಹ್ಯಾಂ ಸ್ಪಾನಿಫ್ಯ ತದೋದ್ಯುತ್ಪಿ ದಿಜತಿ ಸ್ನಿನ್ ಸೊಚ್ಚನ್ ಮಲ್ಸಾನ್ಸ ಖುಂಗಿ ಮಿಕ್ಲಂ ನಸ್ ತೊರೆ ಲುಶಸು ಯಂ ಸಯಾಹತಿ ನಾಶೇಕ ಕರ್ಗಿಲಿ ಮಿಂಪು ಸ್ಪಸಲುಸು ಸ್ಟ್ರೋಲ್ ಮುಮ್ಮು ಯಂ ದೂನ್ ಸವೆ ಫ್ರೋಸ್ಟಿಂಗ್ ದುಪ್ಪಿ ಮತಿಶಿತ್ಯ ತುಸ್ ಮೆತ್ ನಿದಿರಿಂಗ್ ತುಸ್ ನ ನಮ್ಸ ಅಯಾಬ್ ಚಿಕ್ರ ಕಲರ್ ಜಪ್ನ ಫಯುಲ್ ಯಂ ಫಿಯುಲ್ ನ ಸ್ಕ್ಯುತ್ ಖನಿ ಸರ್ ಹ್ಯಾಂಗ್ ಸ್ಪಿ ನಿನ್ ಜರ್ ಚಿಶಿಗ ದ್ಯೂ ಯುಸ್ ನ ಮುಸಿಂಚ ದಿ ಸಥೋಕ್ ಬೇಗ ಸುಸ್ ರಂಗ್ ಸ್ನಿಂಗ್ ನ ಸೆಮ್ಸ್ ಪು ಚುಕ್ ಚಿಕ್ ಸೊಚ್ಚು ದುಕ್ಕ ತು ಸಮ್ ನ ಲದಾಖ್ ಸಿ ಕರ್ಗಿಲ್ ಸೊಂಗ್ ಖ್ಯದ ಯುತ್ ಬಿ ರಿನ ಮಲುನ್ ಛೋ ಶುಂಭ್ಯರ್ ಗ್ರೋಪೋ ಚುಮಿಕ್ ನ ಚುಕಾನ್ ಲೋಕ್ಸೊ ಶೆಸ್ ರಿಕ್ಸ್ ನ ರಿಕ್ಸ್ಯುಂಗ್ ಪೆ ಯಂಗ್ ಛುಸ್ ರಿಕ್ಸುನಿ ಥುಂಡೆಲಿ ಲೋಕ್ಸೊ ಪೆರಿ ದಿ ಮಲ್ಸೆಂ ಥೋಬ ಚಂದುಕ್ ಸರೆ ದು ಮಿನ್ಮ ಮಟಾಯಿ ನಿಕನ ತಂಗ್ ಸೆ ಸುರು ಕರ್ಸನ ಸಂಸ್ಕಾರ ಚಪ್ಪ ದಚುಸ್ ನಿಂಗ್ ಸೊಚನ್ ಮಲ್ಸರಿ ಗಿ ಖೋಂಗ ಮುರ್ತಾಸುಂ ಗಾನ್ಯಂ ಗ್ಯಾ ರೆರೆನ ರೆರೆಕ ಫುತ್ ಬಿ ಖೋಂಗ್ ದುಸುನ್ ಖೋಂಗ್ ಮಿಛೆ ಇತುಚನ್ ದುಸ್ರಿಕ್ ತಂಗ್ ಮಸುಂ ಹೀಲಿಂಗ್ ಸಲಾಂಗ್ಸ್ ನ ತಕ್ಸ್ರಿಂಗ್ ಗಾ ಮುಸ್ ನ ಖೋಂಗ್ ಕನ ರಿನ್ ಲೆನ್ ಮಿ ಹೊಲ್ಟೋನ್ ನ ತಕ್ಸ್ರಿಂಗ್ ಸುನ ಸ್ವ ರಂಗ್ ಸ್ಪೆಲ್ ಜುರಿ ಕ್ಯುತ್ ಸ್ತನ್ ಮಿ ಸ್ಪೇನ್ ನ ತಕ್ಸ್ರಿಂಗ್ ನಿಮುರ್ ಫಿತ್ರತ್ ನ ನ್ಯಂಬು ನಿಮುರ್ ರಂಗಿ ತುನ್ಗೂನ್ ನ ನ್ಯಂಬು ನಿಮುರ್ ರಂಗಿ ಚಿಸಂ ಗಂಗ್ಸಂ ಬೆಂಗ್ ನ ಬಿಂಗ್ಸೆ ಶಸ್ತೆ ಆಶೀಸ್ ಶಸ್ತೆ ಬಾಯುತ್ ಪಿದೆ ನ್ಯಾಮಾತುನ್ ನ ಥೂನೆರ್ ಗ್ಯಾಪ್ ನ ಬರ್ಹಾ ಉನ್ನಿ ಸಾತ್ ಪೆ ಸಿಫಾತುನಿ ಮುರ್ತಾಸ್ ಬಚಸ್ಪುನ ನ್ಯಂಬು ನಿಮುರ್ ದಿರಿಂಗ್ ನೆಟ್ ಜುಯೇಕ ನ್ಯಾಷನಲ್ ಜೋಗ್ರಾಫಿಕ್ ಸಿ ನಕ್ಷೇಕ ಕರ್ಗಿಲ್ ಜೊಂಗಿ ಸುರು ವೇಲಿ ಮಿಯುಲ್ ಗಂಗ್ಪ್ಯಾಂಗ್ ಸುಬಾಚಿಕರ್ ಡೆಮೋ ಸೆನ್ಮುಯ್ ಮಿ ಮಲ್ಸಾ ನಿಶುರ್ ಜಗೆ ಸಿರ್ಪ್ಯಾಂಗ್ ಯೋಂಗ್ಸರ್ ಗ್ಯಾಪ್ನ ಜಮ್ಲಿಂಗ್ ಗಂಗ್ಪ್ಯಾಂಗ್ ನು ಮುಂಚ ಸುಮ್ಸತ್ ngane yeres rin mednar tsis metr chose yotpedi malsan yang sagi dunla tsamtsik rinrtsischen yotzerchaspo dirin kyoskan me ngwanencha ditospo ngane yerifia rkamoyer kastoni tusi yang ti tusunsa ngar nyambo ngatipia kotyaksis tan mitusi yong rinjan ngan kanon dangates dir kamoy tuspuna sumse memang si goyot ben yuli promachik yer yasifia dunsire yongse lasbe skaps topse yotan suru parkachik halqai counselor aga ainul hudai kana suru eli mingpo ner jue chirpang deshasbe ka spell bayo de khuri rintochan samzon yambo phichari chirpo dun la khar kral bet
1: la rahmanur rahim khuda la shukr bet ki dichik waqen ngati suru eli Net Geo World Top 25 Best Destination list ngati Suru Valley Mingyongs wakan nga sabse pehla ji fila ji shigya ba mehnat o mashakkat bakan ka stanjing jamyang na ka suel sahabi shukriya adabit wakan khui mehnat o mashakkat di ba is in wajah in ki Suru Valley se deka kuri ming po darj bas jo na fakat khatay Suru Valley awami fila ba is fakarin balki pura khatay Ladakh balki pura Hindustan fila تی مملکت ہندوستان واحد جگہ ان سوچ جی ڈیسٹینیشن ہے لیش پنکھن تی مینگ درج بس اور جو جتسو کا پیٹ یا کرائے کا پہنے تانسیمین جی سورو ویلی واقعین کوالیٹی ٹوریزم زرچا ہے اندے ایکسپیڈیشن ٹوریزم زرچا ہے سورو ویلی خطہ خدا بند عالم اس یہ ساری نعمتی گتا شزدے بس ہوت بس اس کو پرکھنے والا ضرورت ہوت پن دی شناخ بکھن جی ضرورت ہوت پن خدا اللہ شکر بت کی جی بندہ انس محنت بس کسویل صاحب اس کا سنجن جمیانگ صاحب اس کوئی محنت و مشقت ایک دنیا تھی کہ جمیگ بدنگ اجاگر سو آنے والے سمے کا انشاءاللہ سور ویلی ایک کوالٹی ٹوریزم میں ایک ہب گر چائن ایڈونچر ٹوریزم اچام سے گیر ہاں سور ویلی کا آپ کا نون کون کو لے کے سور ویلی کی ونٹیج پوائنٹ سور ویلی خوبصورتی سور ویلی کی ماؤنٹینئرنگ رافٹنگ ngati different species variety yot alag alag ngati flora fauna dun gangmi haisiyat ka agar world expedition tourism pun agar dekhe ona khum waqan impress son se na suru veli na lok pad aur inshallah main khud bazate as a counselor dichik nas sdp anang tourism na main us cheez pe bahut acha ek proposal ut administration inga shukriya adabit ki nga dichigyon sot jisko leke ek براؤٹ ویژن نے بہت لاز بچائیں کہ آنے والے ٹائم میں گتی ڈپٹی کمشنر کارگل اور ہمارا ایل ایچ ڈی سی کونسل ہی شکریہ ادا کی اس بار ایڈونچر ٹوریزم فیسٹ سرو ویلی